ದೂತ ಅಭೂತ ಅಶೂತ ಮತಂಗನ ಗಾಧಪ್ಯಾದ ಅನಾಧ ಗತಂಗನ ಖೇದ ಭೇದ ಅಚೇದ ನರಂಗ್ ಜಯ ಚಾರ್ ಚತುರ್ದೇಶ ಚಕ್ರ ಫಿರಂಗ್ ಜಯ ರಾಗ ನರಂಗ ನರೇಗ ರುಗಂಗ್ ಜಯ ಶೋಕ ನ ಭೋಗ ನ ಜೋಗ ಜುಗಂಗ್ ಭುವ ಭಂಜನ ಗಂಜನ ಆದಿ ಸರಂಗ್ ಜಯ ಬಂದತ ದೇವ ದೇವ ನರಂಗ್ ಗಣ ಕಿನ್ನರ ಜಾ ಛಭುಜಂಗ ರಚೇ ಮಣ ಮಾಣಕ.